ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರಂಬಗೆ ಗೌರಿ ನಾರಾಯಣಿ ನಮೋಸ್ತುತೆ. ಸಗಳ್ಯಾ ಶುಭ ಕಾರ್ಯಾನ್ಮಧೆ ಸರ್ವಾಂಥ ಮಂಗಲ ಕರಣಾರಿ, ಶರಣಾಗತಾಚ ಸದೈವ ರಕ್ಷಣ ಕರಣಾರಿ. ಹೇ ತ್ರಂಬಗೆ ಮಂಜೆ ಶಂಕರಾಚಿ ಅರ್ಧಾಂಗಿ, ಹೇ ಗೌರಿ, ಹೇ ನಾರಾಯಣಿ ದೇವಿ, ತುಲಾ ಮಾಧವಿ ನಮ್ರ ವಂದನಸು. ತುಷಿ ಕೃಪಾದೃಷ್ಟಿ ಆಮ ಸಗಳ್ಯಾನ್ವರ್ ನಿತ್ಯ ರಾಹುದೇ.

ಸ್ತ್ರಿಪುರಾಂತಕಾರಿ ಭಾನುಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಕುರುವಂತು ಸರ್ವೇ ಮಮ ಸುಪ್ರಭಾತಂ. ಭಗವಾನ್ ಬ್ರಹ್ಮದೇವ್ ನಿರ್ಮಾತ ಮುರಾರಿ ಮುರದೈತ್ಯದ ವಧಕರಣರೆ ಭಗವಾನ್ ಗೋಪಾಲಕೃಷ್ಣ ಅರ್ಥಾತ್ ಶ್ರೀ ವಿಷ್ಣು, ತ್ರಿಪುರಾರಿ ತ್ರಿಪುರಾಂತ ನಾಶಕರಣರೆ ಭಗವಾನ್ ಶಂಕರ್, ಹೇ ತ್ರಿದೇವ್ ಮಂಡೇಸ್ ಭಗವಾನ್ ದತ್ತಾತ್ರೇಯ. ತ್ಯಾಸ್ಪ್ರಮಾಣೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಆಣಿ ಕೇತು ಯಾ ಸರ್ವಾಂಚಿಸ್ ಆಮ್ಚಾವರ್ ಸದೈವ ಕೃಪಾದೃಷ್ಟಿ ಅಸಾವಿ ರಹಾವಿ ಆಣಿ ಆಮ್ಚಿ ಪ್ರತ್ಯೇಕ ಸಕಾಳ ಯಾ ಸಗಳ್ಯಾನ್ನಿ ಮಂಗಲಮಯ ಕರಾವಿ.